0: ಹೇಳಿ.
1: ಶುಭಾಕಾಂಕ್ಷಿ.
0: ಯಾರು ಪೇಷಂಟ್ ಹೆಸರಿ?
1: ಆತು ಸ್ಪೆಲ್ ಜಾಗ ಗಮನಕ
0: ಯಾವುದೇ